ಆಪುಲಿ ಲೋಕಶಾಹಿ ಬಂಧುತ್ವಾನೇ ನಾಂದು ದೀನ ದುಬಳ ಬಂಧು ಜನಾನ ಅಪುಲ ಹಾತ ದೇವು ಯಾ ಗಡ್ಯಾನ್ನೋ ಆಜ ಸಾರಿ ಮಾ